ಓಂ ಅಳುಪ್ತವ್ಯಶಕ್ತಗೇ ನಮಃ. ಓಂ ಅಲಂಘ್ಯಶಾಸನಾಗ ನಮಃ. ಓಂ ಅಲಿಂಗಾತ್ಮನೇ ನಮಃ. ಓಂ ಅಲಕ್ಷಿತಾಗ ನಮಃ. ಓಂ ಅಳುಪ್ತಶಕ್ತಿನೇತ್ರ

ಶೋಭನಾಗ ನಮಃ. ಓಂ ಅಕ್ಷತಾಗ ನಮಃ. ಓಂ ಅಕ್ಷಯ ರೂಪಿಣೇ ನಮಃ. ಓಂ ಅಕ್ಷಮಾಳಾಸ್ವರೂಪಾಗ ನಮಃ. ಓಂ ಅಕ್ಷಯಾಗ ನಮಃ. ಓಂ ಅಕ್ಷರಾಕ್ಷರಕೂಟಸ್ಥಾಗ ಪರಮಾಗ ನಮಃ. ಓಂ ಅಕ್ಷರಪದಪ್ರದಾಗ ನಮಃ. ಓಂ ಅಕ್ಷಮಾಳಾಧರಾಗ ನಮಃ. ಓಂ ಅಕ್ಷೋಭ್ಯಾಗ ನಮಃ. ಓಂ ಅಕ್ಷ

ಅಸ್ತಿ ಗುಹ್ಯತಮಂ ಗೌರಿ ನಾಂ ನಾಮಷ್ಟೋತ್ತರಂ ಶತಂ ಶುಂಭೋರಹಂ ಪ್ರವಕ್ಷ್ಯಾಮಿ ಪಠತಾಂ ಶೀಘ್ರಕಾಮದಂ. ಅಮೋಘಮೈ ಶೀಘ್ರಕಾಮದಮೈನಟುವಂತಿ ಅಂತೇ ವೆಂಟನೇ ಕೋರಿಕಲನ್ನು ತೀರ್ಚಗರಿಗೇಟಟುವಂತಿ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರಾನ್ನಿ ಶ್ರೀಮನ್ನಾರಾಯಣುಡು ಪಾರ್ವತೀದೇವಿಕಿ ಉಪದೇಶಿಂಚಾಳನಿ ಪುರಾಣ ವಚನ. ದೀನಿನಿ ಪಾರಾಯಣಂ ಚೇಯಡಂ ಚೇತ ಪಾರ್ವತೀದೇವಿ ಪರಮೇಶ್ವರುಣ್ಣಿ ಪ್ರಸನ್ನಂ ಚೇಸುಕುನಿ ಆ ಸ್ವಾಮಿ ದೇಹಂಲೋ ಅರ್ಧಭಾಗಾನ್ನಿ ಪೊಂದಿಂದಿಟ. ಅಟುವಂತಿ ದಿವ್ಯಮೈನ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರಾನ್ನಿ ನಮಸ್ಕರಿಸ್ತೂ ಪ್ರಾರಂಭಿದ್ದ. ಓಂ ಶಿವೋ ಮಹೇಶ್ವರ ಶಂಭುಃ ಪಿನಾಕೀ ಶಶಿಶೇಖರಃ ವಾಮದೇವೋ ವಿರೂಪಾಕ್ಷಃ ಕಪರ್ದೀ ನೀಲಲೋಹಿತಃ ಶಂಕರಶೂಲಪಾಣಿಶ್ಚ ಖಟ್ವಾಂಗೀ ವಿಷ್ಣುವಲ್ಲಭಃ ಸಿಪಿವಿಷ್ಟೋಂಬಿಕಾನಾಥಃ ಶ್ರೀಕಂಠೋ ಭಕ್ತವತ್ಸಲಃ ಭವಶರ್ವಸ್ತ್ರಿಲೋಕೇಶಃ ಸಿತಿಕಂಠಶಿವಾಪ್ರಿಯಃ ಉಗ್ರಕಪಾಲೀ ಕಾಮಾರಿಃ ಅಂಧಕಾಸುರಸೂದನಃ ಗಂಗಾಧರೋ ಲಲಾಟಾಕ್ಷಃ ಕಾಲಕಾಲಕೃಪಾನಿಧಿಃ ಭೀಮಪರಶುಹಸ್ತಶ್ಚ ಮೃಗಪಾನಿರ್ಜಟಾಧರಃ ಕೈಲಾಸವಾಸೀ ಕವಚಿ ಕಠೋರಸ್ತ್ರಿಪುರಾಂತಕಃ ವೃಷಾಂಕೋ ವೃಷಭಾರೂಢೋ ಭಸ್ಮೋದ್ಧೂಳಿತ ವಿಗ್ರಹಃ ಸಾಮಪ್ರಿಯಸ್ವರಮಯಸ್ತ್ರಯೀ ಮೂರ್ತಿರಣೀಶ್ವರಃ ಸರ್ವಜ್ಞಃ ಪರಮಾತ್ಮಾ ಚ ಸೋಮಸೂರ್ಯಾಗ್ನಿಲೋಚನಃ ಹವಿರ್ಯಜ್ಞಮಯಃ ಸೋಮಃ ಪಂಚವಕ್ತ್ರಃ ಸದಾಶಿವಃ ವಿಶ್ವೇಶ್ವರೋ ವೀರಭದ್ರೋ ಗಣನಾಥ ಪ್ರಜಾಪತಿಃ ಹಿರಣ್ಯರೇತಾದುರ್ಧರ್ಷೋ ಗಿರೀಶೋ ಗಿರಿಶೋ ನಘಃ ಭುಜಂಗಭೂಷಣೋ ಭರ್ಗೋ ಗಿರಿಧನ್ವಾಗಿರಿಪ್ರಿಯಃ ಕೃತ್ತಿವಾಸಾಃ ಪುರಾರಾತಿಃ ಭಗವಾನ್ ಪ್ರಮಥಾಧಿಪಃ ಮೃತ್ಯುಂಜಯಃ ಸೂಕ್ಷ್ಮತನುಃ ಜಗದ್ವ್ಯಾಪೀ ಜಗದ್ಗುರುಃ ವ್ಯೋಮಕೇಶೋ ಮಹಾಸೇನಜನಕಃ ಚಾರುವಿಕ್ರಮಃ ರುದ್ರೋ ಭೂತಪತಿಸ್ಥಾಣುಃ ಅಹಿರ್ಬುಧ್ನಿಯೋ ದಿಗಂಬರಃ ಅಷ್ಟಮೂರ್ತಿರನೇಕಾತ್ಮ ಸಾತ್ವಿಕ ಶುದ್ಧ ವಿಗ್ರಹಃ ಶಾಶ್ವತ ಖಂಡಪರಶುಃ ಅಜಪಾಶವಿಮೋಚಕಃ ಮೃಢ ಪಶುಪತಿರ್ದೇವೋ ಮಹಾದೇವೋ ವ್ಯಯೋ ಹರಿಃ ಪೂಷದಂತಭಿದ ವ್ಯಗ್ರೋ ದಕ್ಷಾಧ್ವರಹರೋ ಹರಃ ಭಗನೇತ್ರಭಿದ ವ್ಯಕ್ತಃ.

ಪ್ರಾಣಾಯ ಸಂಮಿತಂ ಶಂಕರಸ್ಯ ಪ್ರಿಯಾ ಗೌರಿ ಜಪ್ವಾ ಶುಂಭು ಪ್ರಸಾದದಂ ತ್ರೈಕಾಲ್ಯಮನ್ವಹಂ ದೇವಿ ವರ್ಷಮೇಕಂ ಪ್ರಯತ್ನತಃ ಅವಾಪಸಾ ಶರೀರಾರ್ಧಂ ಪ್ರಸಾದಾಚ್ಛೂಲಪಾನಿನಃ ಯಸ್ತ್ರಿಸಂಧ್ಯಂ ಪಠೇನ್ನಿತ್ಯಂ ನಾಮ್ನಾಮಷ್ಟೋತ್ತರಂ ಶತಂ ಶತರುದ್ರತ್ರಿರಾವೃತ್ಯ ಯತ್ಫಲಂ ಲಭತೆ ನರಃ ತತ್ಫಲಂ ಪ್ರಾಪ್ನುಯಾನ್ನಿತ್ಯಂ ಏಕಾವೃತ್ಯಾನ ಸಂಶಯಃ ಸಕೃದ್ವಾನಾಮಭಿಃ ಪೂಜ್ಯ ಕುಲಕೋಟಿ

0: ಕ್ಷತ್ರಿಮ್ನಾ ಪ್ರಾಥಸ್ವ
1: ಬ್ರಹ್ಮಜ್ಞಾನಂ ಪ್ರಾಥಮಂ ಪುರಸ್ತಾದ್ವಿಸೀ ಮತಸ್ಸುರುಚೋ ವೇನ ಆವಹ
0: ಸಬುಧ್ನ್ಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚಯೋ ನಿಮಸಾತಶ್ಚ ವಿವಾಹ

0: ಪ್ರಣೇತೋ ಜಜ್ಞೇ ಪ್ರಥಮ ಮೇಭ್ಯೋ ಯೋನಿಭ್ಯೋ ಅಧೀಜಾತವೇದಾಃ
1: ಸಗಾ ಆಯತ್ರ್ಯಾ ತ್ರಿಷ್ಟುಭಾ ಅನುಷ್ಟುಭಾ ಚ ದೇವೇಭ್ಯೋ ಹವ್ಯಂ ವಾಹತು ಪ್ರಜಾನನ್ ಇಶೇ ರಾಜೇ ರಾಮ ಸ್ವಸಹಾಸೇ ದ್ಯುಮ್ನ ಊರ್ಜೆ ಅಪತ್ಯಾಯ.

ಏವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ದೇವದೇವಂ ಜಗನ್ನಾಥಂ ದೇವೇಶ ಮೃಷಭಧ್ವಜಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಅನಂತಮವ್ಯಯಂ ಶಾಂತಂ ಅಕ್ಷಮಾಲಾಧರಂ ಹರಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಆನಂದಂ ಪರಮಂ ನಿತ್ಯಂ ಕೈವಲ್ಯಪದಕಾರಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಸ್ವರ್ಗಾಪವರ್ಗದಾತಾರಂ ಸೃಷ್ಟಿಸ್ಥಿತ್ಯಂತಕಾರಿಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ವಸಿಷ್ಠ ಉವಾಚ ಮಾರ್ಕಂಡೇಯ ಕೃತಂ ಸ್ತೋತ್ರಂ ಯಃ ಪಠೇತ್ ಶಿವಸನ್ನಿಧೌ ತಸ್ಯ ಮೃತ್ಯುಭಯಂ ನಾಸ್ತಿ ಸತ್ಯಂ ಸತ್ಯಂ ವದಾಮ್ಯಹಂ

ಅಸ್ತಿ ಗುಹ್ಯತಮಂ ಗೌರಿ ನಾಂನಾಮಷ್ಟೋತ್ತರಂ ಶತಂ ಶುಂಭೋರಹಂ ಪ್ರವಕ್ಷ್ಯಾಮಿ ಪಠತಾಂ ಶೀಘ್ರಕಾಮದಂ. ಅಮೋಘಮೈ ಶೀಘ್ರಕಾಮದಮೈನಟುವಂತಿ ಅಂತೆ ವೆಂಟನೇ ಕೋರಿಕಲನ್ನು ತೀರ್ಚಗರಿಗೇಟಟುವಂತಿ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರಾನ್ನಿ ಶ್ರೀಮನ್ನಾರಾಯಣುಡು ಪಾರ್ವತೀದೇವಿಕಿ ಉಪದೇಶಿಂಚಾಳನಿ ಪುರಾಣವಚನ. దీనిని పారాయణం చేయడం చేత పార్వతీదేవి పరమేశ్వరుణ్ణి ప్రసన్నం చేసుకుని ఆ స్వామి దేహంలో అర్ధభాగాన్ని పొందిందిట. అటువంటి దివ్యమైన శివాష్టోత్తర శతనామ స్తోత్రాన్ని నమస్కరిస్తూ ప్రారంభిద్దాం. ఓం శివో మహేశ్వర శంభు పినాకీ శశి శేఖర వామదేవో విరూపాక్ష ಕಪರ್ದೀನೀಲೋಹಿತಃ ಶಂಕರಶೂಲಪಾಣಿಶ್ಚ ಖಟ್ವಾಂಗೀ ವಿಷ್ಣುವಲ್ಲಭಃ ಸಿಪಿವಿಷ್ಟೋಂಬಿಕಾನಾಥಃ ಶ್ರೀಕಂಠೋ ಭಕ್ತವತ್ಸಲಃ ಭವಶರ್ವಸ್ತ್ರಿಲೋಕೇಶಃ ಸಿತಿಕಂಠಃ ಶಿವಾಪ್ರಿಯಃ ಉಗ್ರಕಪಾಲೀ ಕಾಮಾರಿಃ ಅಂಧಕಾಸುರಸೂದನಃ ಗಂಗಾಧರೋ ಲಲಾಟಾಕ್ಷಃ ಕಾಲಕಾಲಕೃಪಾನಿಧಿಃ ಭೀಮಃಪರಶುಹಸ್ತಶ್ಚ ಮೃಗಪಾನಿರ್ಜಟಾಧರಃ ಕೈಲಾಸವಾಸೀ ಕವಚಿ ಕಠೋರಸ್ತ್ರಿಪುರಾಂತಕಃ ವೃಷಾಂಕೋ ವೃಷಭಾರೂಢೋ ಭಸ್ಮೋದ್ಧೂಳಿತ ವಿಗ್ರಹಃ ಸಾಮಪ್ರಿಯಸ್ವರಮಯಸ್ತ್ರಯೀ ಮೂರ್ತಿರಣೀಶ್ವರಃ ಸರ್ವಜ್ಞಃ ಪರಮಾತ್ಮಾ ಚ ಸೋಮಸೂರ್ಯಾಗ್ನಿಲೋಚನಃ ಹವಿರ್ಯಜ್ಞಮಯಃ ಸೋಮಃ ಪಂಚವಕ್ತ್ರಃ ಸದಾಶಿವಃ ವಿಶ್ವೇಶ್ವರೋ ವೀರಭದ್ರೋ ಗಣನಾಥ ಪ್ರಜಾಪತಿ ಹಿರಣ್ಯರೇತಾದುರ್ಧರ್ಷೋ ಗಿರೀಶೋ ಗಿರಿಶೋ ನಘಃ ಭುಜಂಗಭೂಷಣೋ ಭರ್ಗೋ ಗಿರಿಧನ್ವಾ ಗಿರಿಪ್ರಿಯಃ ಕೃತ್ತಿವಾಸಃ ಪುರಾರಾತಿಃ ಭಗವಾನ್ ಪ್ರಮಥಾಧಿಪಃ ಮೃತ್ಯುಂಜಯ ಸೂಕ್ಷ್ಮತನುಃ ಜಗದ್ವ್ಯಾಪೀ ಜಗದ್ಗುರುಃ ವ್ಯೋಮಕೇಶೋ ಮಹಾಸೇನಜನಕಃ ಚಾರುವಿಕ್ರಮಃ ರುದ್ರೋ ಭೂತಪತಿಸ್ಥಾಣುಃ ಅಹಿರ್ಬುಧ್ಮಿಯೋ ದಿಗಂಬರಃ ಅಷ್ಟಮೂರ್ತಿರನೇಕಾತ್ಮ ಸಾತ್ವಿಕ ಶುದ್ಧ ವಿಗ್ರಹಃ ಶಾಶ್ವತ ಖಂಡಪರಶುಃ ಅಜಃಪಾಶವಿಮೋಚಕಃ ಮೃಢ ಪಶುಪತಿರ್ದೇವೋ ಮಹಾದೇವೋ ವ್ಯಯೋ ಹರಿಃ ಪೂಷದಂತಭಿದ ವ್ಯಗ್ರೋ ದಕ್ಷಾಧ್ವರಹರೋ ಹರಃ ಭಗನೇತ್ರಭಿದ ವ್ಯಕ್ತ ಸಹಸ್ರಾಕ್ಷಃ ಸಹಸ್ರಪಾತ್ ಅಪವರ್ಗಪ್ರದೋ ಸಂಗಸ್ತಾರಕ ಪರಮೇಶ್ವರಃ. ಏತದಷ್ಟೋತ್ತರಂ ನಾಂನಾಂ ಶತಮಾಂನಾಯ ಸಂಮಿತಂ ಶಂಕರಸ್ಯ ಪ್ರಿಯಾ ಗೌರೀ ಜಪ್ತ್ವಾ ಶುಂಭುಪ್ರಸಾದದಂ ತ್ರೈಕಾಲ್ಯಮನ್ವಹಂ ದೇವೀ ವರ್ಷಮೇಕಂ ಪ್ರಯತ್ನತಃ ಅವಾಪಸಾ ಶರೀರಾರ್ಧಂ ಪ್ರಸಾದಾಚ್ಛೂಲಪಾನಿನಃ ಯಸ್ತ್ರಿಸಂಧ್ಯಂ ಪಠೇನ್ನಿತ್ಯಂ ನಾಂನಾಮಷ್ಟೋತ್ತರಂ ಶತಂ ಶತರುದ್ರತ್ರಿರಾವೃತ್ಯ ಯತ್ಫಲಂ ಲಭತೆ ನರಃ ತತ್ಫಲಂ ಪ್ರಾಪ್ನುಯಾನ್ನಿತ್ಯಂ ಏಕಾವೃತ್ಯಾನ ಸಂಶಯಃ ಸಕೃದ್ವಾನಾಮಭಿಃ ಪೂಜ್ಯ ಕುಲಕೋಟಿಂ ಸಮುದ್ಧರೇತ್. ಬಿಳ್ವಪತ್ರ

ಸಂತುತಯಾ ದೇವತಾಯಾಂಗಿರಸ್ವಧ್ರುವೇಸೀದತಂ ಅಶಾಅಲ್ಹಾಸಿ ಸಹ ಮಾನ ಸಹಸ್ವಾರಾತಿ ಸಹಸ್ವಪೃತನಾಯತಃ ಸಹಸ್ರಾವೀರ್ಯಾಸಿ ಸಾಮಾಜಿನ್ವಾ ಸಹಸ್ವೇಮಾ ಅಭಿಮಾ ಆತಿ ಸಹಸ್ವಪೃತನಾಯತಃ ಸಹ

0: Dear listeners of Shaivam.org, the following is Gangadhara Ashtakam, presented by Dr. M. Gokulakrishna Iyer.
1: Maulau Ganga Shashankau, Karacharanatale Shitalanga Bhujangaha, Vame Bhage Dayardra, Himagiritanaya Chandanam Sarvagatre, Itham Shitam Prabhutam, Tavakanaka Sabha Nathavodhum Kvashaktihi, चित्ते निर्वेद तप्ते यदि भवति न ते नित्यवासो मदीये गांगम वारी मनोहारी मुरारी चरणच्युतम् त्रिपुरारी शिरश्चारी पापहारी पुनातु माम् श्रीमत् क्षीरतरंगिणी तटगते पुण्ये विरिञ्चेः पुरे नित्यं सन्निहितं किलाकलयितुं क्षीराभिषेकादरं श्रीगारुत्मतवल्लिकासहचरं मार्गे सहायं नृणाम् ಶ್ರೀಮದ್ ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ. ಶ್ರೀಮದಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ತೃತೀಯ ಶ್ಲೋಕಃ. ಅಸ್ಮಿನ್ ಶ್ಲೋಕೆ ದ್ವೇ ಕಥೆ ಕಥಿತೆ. ಪ್ರಥಮಾ ಕಥಾ ಮಾರ್ಕಂಡೇಯ ವೃತ್ತಾಂತಃ, ದ್ವಿತೀಯ ಕಥಾ ಸುದರ್ಶನ ಚಕ್ರ ಪ್ರಾಪ್ತ್ಯರ್ಥಂ ಭಗವತಾ ಹರಿಣಾ ಕೃತಂ ಶಿವಾರಾಧನಂ. ಶ್ಲೋಕಸ್ಯಾಸ್ಯ ಪ್ರಥಮದ್ವಿತೀಯಯೋಃ ಪಾದಯೋಃ ಯಮದೇವತರ್ಜನರೂಪಾಂ ಆರ್ತಿಮಾಪದ್ಯಮಾನಸ್ಯ ಮಾರ್ಕಂಡೇಯಸ್ಯ ಮುನೇಃ ಆರ್ತಿಹಂತಾರಂ ಮೃತ್ಯುಂಜಯಂ ದೇವಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಏವಂ ಭವತಿ ಶ್ಲೋಕಃ. ಮೃತ್ಯುಂ ವಕ್ಷಸಿ ತಾಡಯನ್ ನಿಜಪದಧ್ಯಾನೈಕಭಕ್ತಂ ಮುನಿಂ ಮಾರ್ಕಂಡೇಯಮಪಾಲಯತ್ ಕರುಣಯಾ ಲಿಂಗಾದ್ವಿನಿರ್ಗತ್ಯಯಃ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಭೀಷ್ಟಂ ರಥಾಂಗಂ ದದೌ. ಆರ್ತತ್ರಾಣಪರಾಯಣಸ್ಯ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ. ಅನ್ವಯಃ ಏವಂ ಭವತಿ, ಯಃ ಲಿಂಗಾತ್ ವಿನಿರ್ಗತ್ಯ ಮೃತ್ಯುಂ ವಕ್ಷಸಿ ತಾಡಯನ್ ನಿಜಪದ ಧ್ಯಾನೈಕಭಕ್ತಂ ಮುನಿಂ ಮಾರ್ಕಂಡೇಯಂ ಕರುಣಯಾ ಅಪಾಲಯತ್, ಯಶ್ಚ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಅಭೀಷ್ಟಂ ರಥಾಂಗಂ ದದೌ. ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಶ್ಲೋಕಸ್ಯಾಸ್ಯ ಪ್ರಥಮದ್ವಿತೀಯಯೋಃ ಪಾದಯೋಃ ಪ್ರಯುಕ್ತಃ ಏಕೈಕೋಪಿ ಶಬ್ದಃ ಪದ್ಮಪುರಾಣಸ್ಯ ಉತ್ತರಖಂಡಸ್ಯ ಷಟ್ತ್ರಿಂಶದುತ್ತರದ್ವಿಶತತಮಾಧ್ಯಾಯಸ್ಯ ಕತಿಪಯಶ್ಲೋಕಾನಾಂ ಸಾರಃ. ಪದ್ಮಪುರಾಣಸ್ಯ ಉತ್ತರಖಂಡೇ ಪ್ರತಿಪಾದಿತಂ ಶಂಕರಕೃತಂ ಮಾರ್ಕಂಡೇಯಾನುಗ್ರಹಂ ಸಂಗೃಹಂತಿ ಯಃ ನಿಜಪದಧ್ಯಾನೈಕಭಕ್ತಂ ಮಾರ್ಕಂಡೇಯಂ ಮುನಿಂ ಕರುಣಯಾ ಅಪಾಲಯತ್, ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಯಃ ಯಮಪಾಶಗೃಹೀತ ಮಾರ್ಕಂಡೇಯಾಲಿಂಗಿತಃ ಲಿಂಗಃ ನಿಜಪದಧ್ಯಾನೈಕಭಕ್ತಂ ಸ್ತವನಕರಣೋದ್ಯತಂ ಇತ್ಯರ್ಥಃ. ಮಾರ್ಕಂಡೇಯಂ ಮುನಿಂ ಶಂಕರಾನುಗ್ರಹೇಣ ಮುದ್ಗಲಮುನಿಕನ್ಯಾಯಾಂ ಮರುದ್ವತ್ಯಾಂ ಜಾತಂ ಮೃಕಂಡೋರ್ ಮುನೇಃ

ಷೋಡಶಾಬ್ದ ಪರಿಮಿತಾಯುಷಂ ಸರ್ವಗುಣೋತ್ಕೃಷ್ಟಂ ಚ ಸೂನುಂ ಕರುಣಯ ತದ್ದುಃಖ ಪ್ರಹಾಣೇಚ್ಛಯ ಅಪಾಲಯತ್ ಮೃತ್ಯುಪಾಶಾತ್ ಅರಕ್ಷತ್ ತತ್ಪಾಲನ ಪ್ರಕಾರಮಾಹು. ಲಿಂಗಾದ್ವಿನಿರ್ಗತ್ಯ ಮೃತ್ಯುಂ ವಕ್ಷಸಿ ತಾಡಯನ್ ಇತಿ. ಲಿಂಗಾತ್ ಆತ್ಮೀಯೇನೈವ ನಾಮ್ನಾ ಸ್ಥಾಪಯಿತ್ವಾ ತೇನ ಪೂಜಿತಾಲ್ಲಿಂಗಾತ್ ವಿನಿರ್ಗತ್ಯ ಆವಿರ್ಭೂಯ ಮೃತ್ಯುಂ ಯಮಂ ವಕ್ಷಸಿ ತಾಡಯನ್. ಪದ್ಮಪುರಾಣೆ ಉತ್ತರಖಂಡೆ ಮಾಘಮಾಸ ಮಾಹಾತ್ಮ್ಯೆ ವಸಿಷ್ಠದಿಲೀಪ ಸಂವಾದೆ ಷಟ್ತ್ರಿಂಶದುತ್ತರ ದ್ವಿಶತತಮಾಧ್ಯಾಯೆ ಮಾರ್ಕಂಡೇಯ ವೃತ್ತಾಂತಃ ಕಥಿತಃ. ತತ್ಕಥಾಯಾಃ ಪೂರ್ವರಂಗ ಪ್ರಸ್ತಾವನಾರ್ಥಂ ಮೃಕಂಡುನಾಮ್ನಃ ಮೃಗಶಂಕುಮುನಿಪುತ್ರಸ್ಯ ವೃತ್ತಾಂತಂ ವಕ್ತಿ ಭಗವಾನ್ ವಸಿಷ್ಠಃ. ಮೃಕಂಡುಃ ಉವಾಸ ಸುಚಿರಂ ಕಾಲಂ ಕಾಶ್ಯಾಮೇವ ಮಹಾಮನಃ ತಸ್ಯ ಪುತ್ರೋ ಮಹಾತೇಜಃ ಮಾರ್ಕಂಡೇಯ ಇತಿ ಶ್ರುತಃ. ಪ್ರಸಾದಾದೇವ ರುದ್ರಸ್ಯ ಮರುದ್ವತ್ಯಾಮಜಾಯತ ಮಾರ್ಕಂಡೇಯೋ ಮುನಿಶ್ರೀಮಾನ್ ಆರಾಧ್ಯ ತಪಸಾಶಿವಂ ದೀರ್ಘಮಾಯುಶಿವಾಲ್ಲಬ್ಧ್ವಾ ದದರ್ಶ ಪ್ರಲಯಾನ್ ಬಹೂನ್. ಅನಪತ್ಯೋ ಮೃಕಂಡುಶ್ಚ ಭಾರ್ಯಯಾಸ ಮಹಾಮುನಿಃ ಶಂಕರಂ ತೋಷಯಾಮಾಸ ತಪಸಾ ನಿಯಮೇನ ಚ ತುಷ್ಟಶ್ಚಾಹ ಪಿನಾಕೀತಂ ಭಾರ್ಯಯಾ ಸಹಿತಂ ಮುನಿಂ ಇತಿ. ತದಾರಾಧನತುಷ್ಟಃ ಭಗವಾನ್ ಶ್ರೀ ಶಂಕರಃ ತಯಃ ಪುರಸ್ತಾತ್ ಪ್ರಾದುರ್ಭೂಯ ಕೀದೃಶಂ ಪುತ್ರಂ ಇಚ್ಛಸೀತಿ ಪೃಷ್ಟ್ವಾ ತದಭೀಷ್ಟಂ ಚಿರಾಯುಷಂ ಗುಣವಂತಂ ಚ ಪುತ್ರಂ ದದಾವಿತ್ಯಾಹ. ಕಿಮಿಹೇಚ್ಛಸಿ ಪುತ್ರಂ ತ್ವಂ ನಿರ್ಗುಣಂ ಚಿರಜೀವಿನಂ ಆಹೋಸ್ವಿದೇಕಂ ಸಗುಣಂ ಸರ್ವಜ್ಞಂ ಷೋಡಶಾಬ್ದಿಕಂ. ವಸಿಷ್ಠ ಉವಾಚ ಇತ್ಯುಕ್ತ ಸೋಪಿ ಧರ್ಮಾತ್ಮ ನಾಹಮಿಚ್ಛಾಮಿ ನಿರ್ಗುಣಂ ಅಲ್ಪಾಯುರಪಿ ಪುತ್ರೋವಾ ಸರ್ವಜ್ಞೋಸ್ತು ಜಗತ್ಪತೆ. ಶ್ರೀ ಶಂಕರ ಉವಾಚ ತರ್ಹಿ ಮೇ ಭವಿತಾ ಪುತ್ರಃ ಷೋಡಶಾಯುಸ್ಸುಧಾರ್ಮಿಕಃ ಸರ್ವಜ್ಞೋ ಗುಣವಾನ್ ಲೋಕೆ ಕೀರ್ತಿಮಾನ್ ಜ್ಞಾನಸಾಗರಃ. ಭಾರ್ಯಾ ತಸ್ಯ ಚಿರಾದಾಸೀತ್ ಅಂತರ್ವತ್ನಿ ಮರುದ್ವತಿ ತನಯಸ್ತಪನಾಕಾರಃ ಮರುದ್ವತ್ಯಾಮಜಾಯತ ಇತಿ. ತದನು ಭಗವತ್ಪ್ರಸಾದಾತ್ ಜಾತಸ್ಯ ತಸ್ಯ ಪುತ್ರಸ್ಯ ಸರ್ವಮಪಿ ವೈದಿಕಂ ಸಂಸ್ಕಾರಂ ಯಥಾವಿಧಿ ಚಕ್ರೆ ಇತ್ಯಾಹ. ಜಾತಕರ್ಮ ಸ್ವಯಂ ಚಕ್ರೆ ವೇದವ್ಯಾಸೋ ಮಹಾಮುನಿಃ ನಾಮಕರ್ಮ ತತಶ್ಚಕ್ರೆ ಮುನಿರೇಕಾದಶೇಹನಿ ಉಪಾಕರ್ಮ ತತಃ ಕೃತ್ವಾ ವೇದಮಧ್ಯಾಪಯತ್ಸುಧೀಃ ಇತಿ. ಅಥ ಗಚ್ಛತಾ ಕಾಲೇನ ಮಾರ್ಕಂಡೇಯಸ್ಯ ಅಂತ್ಯೇ ಕಾಲೇ ಸಂಪ್ರಾಪ್ತೇ ಸತಿ ತತ್ ಪಿತ್ರೋಃ ಶೋಕದಶಾಂ ತಯೋಃ ತಾದೃಶ ದಶಾದರ್ಶನೇನ ತಸ್ಯ ಮಾರ್ಕಂಡೇಯಸ್ಯ ಅಗ್ರಿಮಾಂ ಪ್ರವೃತ್ತಿಮಾಹ. ಸಂಪ್ರಾಪ್ತೇ ಷೋಡಶೇಬ್ದೇ ತು ಮಾರ್ಕಂಡೇಯಸ್ಯ ಧೀಮತಃ ಮೃಕಂಡುಃ ಶೋಕಧೀನಾತ್ಮ ವಿಲಲಾಪಾಕುಲೇಂದ್ರಿಯಃ ಮಾರ್ಕಂಡೇಯೋಪಿ ತಂ ದೃಷ್ಟ್ವಾ ವಿಲಪಂತಂ ಸುದುಃಖಿತಂ. ಮೃಕಂಡುರುವಾಚ ತವ ಹೇತೋರಹಂ ವತ್ಸ ಶೋಚಾಮಿ ಶೃಣುಮೇ ವಚಃ ಆಯುಷೋಡಶ ವರ್ಷಾಣಿ ತವ ದತ್ತಂ ಪಿನಾಕಿನ ಸಕಾಲೋಯಮಿಹ ಪ್ರಾಪ್ತಃ ತಸ್ಮಾತ್ ಶೋಚಾಮಿ ನಂದನ. ವಸಿಷ್ಠ ಉವಾಚ ಪಿತ್ರೇತಿ ಕಥಿತಂ ಶ್ರುತ್ವಾ ಮಾರ್ಕಂಡೇಯೋ ಬ್ರವೀದಿತಿ ಮನ್ನಿಮಿತ್ತಃ ಪಿತಶೋಕಂ ಕದಾಚಿದಪಿ ಮಾ ಕೃತಃ ಯತಿಶ್ಯಾಮಿ ತಥಾ ತಾತ ಯಥಾಯಾಸ್ಯಾಂ ಯಮರ್ತ್ಯತಾಂ. ಸಮಾರಾಧ್ಯ ಮಹಾದೇವಂ ವಾಂಛಿತಾರ್ಥ ಪ್ರದಂ ಶಿವಂ ಮೃತ್ಯುಂಜಯಂ ವಿರೂಪಾಕ್ಷಂ ಸರ್ವಜ್ಞಂ ಸರ್ವದಂ ಸತಂ ಕಾಲಕಾಲಂ ಮಹಾಕಾಲಂ ಕಾಲಕೂಟ ವಿಶಾಶಿನಂ. ಇತಿ ಶ್ರುತ್ವಾ ವಚಸ್ತಸ್ಯ ಪಿತರಾವತಿ ಹರ್ಷಿತೌ ಸರ್ವಂ ಶೋಕಂ ಪರಿತ್ಯಜ್ಯ ಪ್ರಹೃಷ್ಟಾ ವಿದಮೂಚತುಃ ಪಿತರಾವೂಚತುಃ ತದ್ಗಚ್ಛ ಶರಣಂ ತಾತ ನಾತಃ ಪರತರಂ ಹಿತಂ. ವಸಿಷ್ಠ ಉವಾಚ ಪಿತ್ರೋರನುಜ್ಞಾಂ ಸಂಪ್ರಾಪ್ಯ ದಕ್ಷಿಣಾರ್ಣವರೋಧಸಿ ಲಿಂಗಂ ಸಂಸ್ಥಾಪ್ಯ ವಿಧಿವತ್ ಮಾರ್ಕಂಡೇಯೋ ನಿಜಾಹ್ವಯಂ ಪೂಜಿತಶ್ಚ ಮಹಾಭಕ್ತ್ಯ ಮಾರ್ಕಂಡೇಯೇನ ಶಂಕರಃ ಇತಿ. ಮೃತ್ಯುಕಾಲೇ ಶಿವಪೂಜಾನಿರತಂ ತಂ ಮಾರ್ಕಂಡೇಯಂ ಕಾಲಃ ಹಂತುಂ ಪ್ರಚಕ್ರಮೆ ತೇನ ಯೂನಾ ವಾರಿತಸ್ಯಾಪಿ ತಸ್ಯ ಕಾಲಸ್ಯ ಪ್ರವೃತ್ತಿಮಾಹ. ಶಿವಪೂಜಾ ಪ್ರಸಕ್ತಂ ಚ
तद्दिने स्तोतुमुद्यतम् आजगामतमुद्दिश्य कालो मृत्युसहायवान् वृतरक्तान्तनयनः सर्पवृश्चिकरोमवान् दंष्ट्राकरालवदनः चूर्णिताञ्जनसन्निभः समागम्य च तस्यासौ कालः पाशमपासृजत् कण्ठार्पितमहापाशः मार्कण्डेयस्तमब्रवीत्। मार्कण्डेय उवाच, कालतावत् प्रतीक्षस्व, कालं मम महामते निर्वर्तयाम्यहं यावत् महास्तोत्रं जगत्पतेः शिवस्तोत्रमनिर्वर्त्य न क्वचिच्च व्रजाम्यहं न स्वपामि न भोक्ष्यामीत्येतन्मे व्रतमाहितं। येत्र विघ्नं प्रकुर्वन्ति शिवस्तोत्ररतात्मनं ते चिरेण विनश्यन्ति त्वामतो वारयाम्यहं। यथैव राजभृत्यानां राजाशास्तैव नापरः तथैव शिवभक्तानां शास्तासौ परमेश्वरः। वसिष्ठ उवाच, स एवं तर्जितस्तेन भगवान् विवृते क्षणः कालो भृशं रुषेत्याह ग्रसन्निव जगत्त्रयम्। काल उवाच, किं वात्र बहुनोक्तेन पश्य मे विक्रमं बलं सपातु त्वां महादेवः यस्य दासोऽसि साम्प्रतम्। वसिष्ठ उवाच, तेनैव गर्जता राजन्न कालेनासौ महामुनिः ग्रस्तुं हठात् समारब्धः राहुणैवं यथाशशी इति। स्वभक्तयातनां सोढुमक्षमः भगवान् शिवः लिङ्गात् प्रादुर्बभूवेत्याह लिङ्गादथ समुत्तस्थौ मूर्तिमान् परमेश्वरः इति। कालस्य ताडनेन भगवान् मार्कण्डेयं ररक्ष इत्याह। गर्जन्मेघ इवोदग्रं हुङ्कृतेन स तत्क्षणात् उद्धृत्य पादकमलं प्रजहार भुजान्तरे पादप्रहारचकितः दूरे मृत्युः पपातः इति। कोपाविष्टं तं भगवन्तं स्तुत्यातोषयामास मार्कण्डेयः इत्याह। दूरे पतितमालोक्य कृतान्तं भीषणाकृतिं मार्कण्डेयोऽथ तुष्टाव तेन स्तोत्रेण शङ्करम् इति। अस्मिन्नध्याये मार्कण्डेयकृतं शिवस्तोत्रम् अवधेयं, तद्धि तेन कृतं शिवप्रपदनं द्योतयति। तद्भक्त्या प्रीतः भगवान् शिवः तस्मै दीर्घमायुः प्रायच्छत् इत्याह। आयुः प्रादादपर्यन्तम् अनेकप्रलयावधि मार्कण्डेयो महातेजाः देवदेवप्रसादतः अमृतत्वमनुप्राप्य ददर्श प्रलयान् बहून् इति। मार्कण्डेयकृतशिवस्तोत्रपारायणेन भाषणमिदं समापयामि। मार्कण्डेय उवाच, रत्नसानुशरासनं रजताद्रिशृङ्गनिकेतनं शिञ्जिनीकृतपन्नगेश्वरमच्युतानलसायकं क्षिप्रदग्धपुरत्रयं त्रिदशालयैरभिवन्दितं चन्द्रशेखरमाश्रये मम किं करिष्यति वै यमः पञ्चपादपपुष्पगन्धिपदाम्बुजद्वयशोभितम् भाललोचनजातपावकदग्धमन्मथविग्रहम् भस्मदिग्धकलेवरं भवनाशिनं भवमव्ययम् चन्द्रशेखरमाश्रये मम किं करिष्यति वै यमः मत्तवारणमुख्यचर्मकृतोत्तरीयमनोहरम् पङ्कजासनपद्मलोचनपूजिताङ्घ्रिसरोरुहं देवसिद्धतरङ्गिणीकरसिक्तशीतजटाधरं चन्द्रशेखर।

ರಥ ಚರಣ ಪಾಣಿ ಸರಯಿತಿ ದಿದಕ್ಷ್ಯೋಸ್ತಿ ಕೋಯಂ ತ್ರಿಪುರ ತೃಣಮಾಡಂಬರ ವಿಧಿರ್ ವಿಧೇಯೈ ಕ್ರೀಡಂತ್ಯೋ ನಖಲು ಪರತಂತ್ರ ಪ್ರಬುಧಿಯ. ರಥ ಚೋಣಿ, ಪೃಥ್ವಿ ಕೋ ರಥ ಬನಾ ಲಿಯಾ. ಎಂತ ಸತಧೃತಿ, ಬ್ರಹ್ಮಾಜಿ ಕೋ ಸಾರಥಿ ಬನಾ ದಿಯಾ. ಆಜ್ ತಕ್ ಕಹೀ ಕಹಿ ಉಲ್ಲೇಖ ಹೀ ನಹೀ ಹೈ ಬ್ರಹ್ಮಾಜಿ ಸಾರಥಿ ಬನೆ, ಕೃಷ್ಣ ಸಾರಥಿ ಬನೆ, ಯೇ ತೋ ಸಮಜ್ ಮೇ ಆತಾ ಹೈ. ಬ್ರಹ್ಮ ಸಾರಥಿ ಬನ್ ಗಯೆ, ಯೇ ಕಹಿ ಸುನ್ನೆ ಮೇ ಆಯಾ, ಬನಾ ದಿಯಾ. ಪೃಥ್ವಿ ರಥ ಬನಾಯಾ, ಯೇ ಕಹಿ ಸುನ್ನೆ ಮೇ ಆಯಾ, ನಹೀ ಬನಾ ದಿಯಾ. ಸೂಜಿ ರಥ ಪಾಣಿ ಧನು, ರಥಪಾಣಿ ರಥ ಚಕ್ರಪಾಣಿ ಹೈ ನ, ಸುದರ್ಶನ ಚಕ್ರ ಜಿಸ್ಕೆ ಹಾತ್ ಮೇ ಉಸ್ಕೋ ತೋ ಧನುಷ್ ಬನಾ ದಿಯಾ, ತೀರ್ ಬನಾ ದಿಯಾ. ಭಗವಾನ್ ವಿಷ್ಣು ಕೋ ಕಹಾ ಕೆ ತುಮ ತೀರ್ ಬನೋ. ಸುಮೇರು ಪರ್ವತ ಕೋ ಧನುಷ್ ಬನಾಯಾ, ಬ್ರಹ್ಮಾಜಿ ಕೋ ಸಾರಥಿ, ಪೃಥ್ವಿ ಕೋ ರಥ, ಸೂರ್ಯಚಂದ್ರ ಕೋ ರಥ ಕೆ ಪಹಿಯೆ ಲೇವ್ ಜಿ, ಔರ್ ವಿಷ್ಣು ಕೋ ಬನಾಯಾ ಬಾಣ. ವೋ ಖುಷಿ ಸೆ ಬನ್ ಗಯೆ ವಿಷ್ಣು. ಕಿಸ್ಕೆ ಲಿಯೆ ಬನೆ ತೋ ಶಿವ ಕಿ ಪ್ರಸನ್ನತಾ. ಉನ್ಹೋನೆ ಕಹಾ ಕಿ ತುಮೇ ಬಾಣ ಬನ್ನಾ ಪಡೆಗಾ, ತಬ್ ಹಮ್ ತ್ರಿಪುರಾಸುರ ಕೋ ಮಾರೆಂಗೆ. ಬೋಲೆ ಹಮ್ ಬನ್ ಜಾಯೆಂಗೆ ಮಹಾರಾಜ. ಬ್ರಹ್ಮಾಜಿ ಕೋ ಕಹಾ ತುಮಕೋ ಸಾರಥಿ ಬನ್ನಾ ಪಡೆಗಾ, ತಬ್ ಹಮ್ ಮಾರೆಂಗೆ. ಬೋಲೆ ಬನ್ ಜಾಯೆಂಗೆ ಮಹಾರಾಜ. ಸುಮೇರು ಪರ್ವತ ಕೋ ಕಹಾ ತುಸೆ ಧನುಷ್ಮಾಣ ಬನ್ನಾ ಪಡೆಗಾ, ಬನ್ ಜಾಯೆಂಗೆ. ತೋ ಭಗವಾನ್ ವಿಷ್ಣು ಬಾಣತ್ವಂ ಶಿವ ಕಿ ಪ್ರಸನ್ನತಾ ಕೆ ಲಿಯೆ ವಿಷ್ಣು ಬಾಣ ಭೀ ಬನ್ ಗಯೆ. ದೂಸರಾ ಪ್ರಸಂಗ, ಶಿವ ಕಿ ಹಿ ಪ್ರಸನ್ನತಾ ಕೆ ಲಿಯೆ, ಶಿವ ಕಿ ಪ್ರಸನ್ನತಾ ಕೆ ಲಿಯೆ ವೃಷಭತ್ವಂ ಬಯಲ್ ಭೀ ಬನ್ ಗಯೆ. ಭಗವಾನ್ ವಿಷ್ಣು ಬಯಲ್ ಬನ್ ಗಯೆ ವೃಷಭತ್ವಂ. ಉಸಿ ಪ್ರಸಂಗ ಮೇ, ಉಸಿ ಪ್ರಸಂಗ ಮೇ ತ್ರಿಪುರಾಸುರ ಕೈ ಮಾರನೆ ಕಾ ಪ್ರಸಂಗ ಥಾ ಯೇ. ಪೃಥ್ವಿ ಕೋ ರಥ ಬನಾಯಾ ಥಾ, ಸೂರ್ಯ ಔರ್ ಚಂದ್ರಮಾ ಕೋ ರಥ ಕೆ ಪಹಿಯೆ ಬನಾಯೇ ಥೆ, ಬ್ರಹ್ಮಾ ಕೋ ಸಾರಥಿ ಬನಾಯಾ ಥಾ, ಸುಮೇರು ಪರ್ವತ ಕೋ ಧನು ಬನಾಯಾ ಥಾ, ಔರ್ ಉಸ್ ಪೃಥ್ವಿ ರೂಪಿ ರಥ ಕೋ ತಾ ಖೀಚನೆ ವಾಲೆ ಘೋಡೆ ಕ್ಯಾ ಥೆ. ಉಸ್ ಶ್ಲೋಕ ಮೇ ಇಸ್ಕಾ ವರ್ಣನ್ ನಹೀ ಕಿಯಾ ಪುಷ್ಪದಂತಾಚಾರ್ಯ ಜಿ. ಘೋಡೆ ಕ್ಯಾ ಥೆ, ಸಾರೆ ವೇದ ಕೆ ರಿಚಾವೋ ಕೋ ಮಂತ್ರೋ ಕೋ ಘೋಡಾ ಬನಾಯಾ ಥಾ ಭಗವಾನ್ ಶಿವ ನೆ. ದೇಖ ಲೋ, ಔರ್ ಜಬ್ ಭಗವಾನ್ ಶಿವ ನೆ ವೇದ ಕೆ ಮಂತ್ರೋ ಕೋ ಘೋಡಾ ಬನಾಯಾ ಔರ್ ಯುದ್ಧ ಕರ್ನೆ ಕೆ ಲಿಯೆ ತತ್ಪರ ಹೋಕರ್ ಆಗೆ ಬಡೆ, ತೋ ವೇದ ಕೆ ರಿಚಾಯೆ ಘೋಡೆ ಬನ್ಕರ್ ಖೀಚತೆ ಖೀಚತೆ ಗೋಣೆ ಟಿಕ್ ಗಯೆ, ಉಸ್ಕೆ ಘುಟ್ನೆ ಟಿಕ್ ಗಯೆ. ವೇದ ಕೆ ರಿಚಾಯೆ ಅಸಫಲ ಹೋ ಗಯಿ, ಪೃಥ್ವಿ ರೂಪಿ ರಥ ಕೋ ತಾಮನೆ ಮೇ ಖೀಚನೆ ಮೇ ಕಮಜೋರ್ ಪಡ್ ಗಯಿ. ಹಾ ಕಿತ್ನಿ ರಿಚಾಯೆ ಬೋಲೋ, ಏಕ ಲಾಖ ಮಂತ್ರ ಹೈ ತೋ ಏಕ ಲಾಖ ಘೋಡೆ ಇಸ್ ರಥ ಕೋ ಖೀಚನೆ ಮೇ ಅಸಮರ್ಥ ಹೋ ಗಯೆ. ತೋ ಭಗವಾನ್ ಶಿವನೆ ವಿಷ್ಣು ಕಿ ತರಫ ಇಶಾರಾ ಕಿಯಾ, ಯೇ ವೇದ ರೂಪಿ ಘೋಡೆ ತೋ ಇಸ್ ರಥ ಕೋ ನಹೀ ಖೀಚ ಪಾ ರಹೇ ಭಾಯಿ. ತೋ ಭಗವಾನ್ ವಿಷ್ಣು ನೆ ತುರಂತ ಯೇ ಘೋಡಾ ಬನ್ ಕ್ಯಾ ಕಹತೆ ಬೇಸಬ್ ಬನ್ ಗಯೆ. ಕಹಾ ಕಿ ಇಸ್ ರಥ ಮೇ ನಹೀ ತೋ ಚಲೋ ಮೇರೆ ಕಂಧೆ ಪರ ಚಲೋ, ಮೈ ಚಲತಾ ಹೂ.
तो वही उसी पुराण में इसका वर्णन है। तो भगवान शिव को पीठ में ढोकर भगवान विष्णु उस युद्ध में आगे बढ़े, ये भी पुराण का प्रसंग है। ये प्रसंग लिंग पुराण में आता है। तस्मिन् आरोहति रथम कल्पितम लोक संवृतम शिरोभि पतिता भूमौ तुरंगा वेदरूपिणी। वेदरूपी घोड़े गिर गए, खींच नहीं पाए। तब भगवान विष्णु ने कहा, वृषेन्द्र रूपी चौथाया, वृषभ का सर्वश्रेष्ठ वृषेन्द्र, तापया मास वैक्षण भगवान धरणी धरा। भगवान विष्णु तुरंत वृषभ का रूप धारण करके फिर उस रथ को तानने खींचने लगे। तो वो हो गया वृषभत्व। शंकराचार्य जी को तो ये पता था, इसलिए उसका संकेत कर दिया। भगवान विष्णु शिव को प्रसन्न करने के लिए बाण भी बन गए और वृषभ भी बन गए, साण भी बन गए। अर्ध बपुसा और भगवान शिव विष्णु, भगवान शिव का आधा शरीर भी बन गए। इसलिए हरिहर, हरिहर मूर्ति है, आधा शिव आधा विष्णु। यौ तौ संघ कपाल भूषित करौ मालास्थि माला धरौ। एक हाथ में शंख है, एक में कपाल है, एक गले में, एक साइड में वैजयंती माला है, एक साइड में निरकर है अस्थि माला। ये भगवान शिव का हरिहर स्वरूप है। तो उसी को संकेत कर दिया। भगवान शिव की प्रसन्नता के लिए विष्णु ने आधा शरीर शिव को अर्पण कर दिया। उधर संकेत कर दिया कि अर्ध बपुसः। यहां तक कि भगवान शिव की पत्नी भी बन गए। कौन? लेव जी, भार्या तुम, ऐसे पुराण में इसका प्रसंग है।